ಇದ್ದೇನೆ, ಚಂಪನೆ ಆಗಿಸ್ಕೋತೇನೆ, ಯಾವಾಗ ತೋರೋರು ಸೋಸ್ತನ್ಗೆ ಅದೀಜೆ. ಮೀತೆಗೆ ತನಗೆಲ್ಲ ಸೋಸ್ತನ್ ಟೀಚರ್ ನಬ 0718 ಆಗೋಲ 0719 ಸೋಸ್ತನ್ ಟೀಚರ್ ಪೊಂಗೇಸಿ ಸಾರ ಮುಚ್ಚಿಲ್ಲ ಫೋರಿಶ ಎಂಪೇಸ ಬಾ ನಾನು ಏನೇ ನಿಚ್ಚಿನಲ್ಲಿಯೇ ನೈತಾ ಫೋರಿಶ್ವಾ.